0: ಚಂಗಾ ವೆರಿ ಮಿಸ್ ತುಂಬ ಲಿವ್ ಲಾಂಗ್ ಲೈಫ್ ಹೆಲ್ತಿ ಲೈಫ್ ಹ್ಯಾಪಿ ಲೈಫ್ ಅಂಡ್ ಪೀಸ್ಫುಲ್ ಲೈಫ್
1: ಭಗವಾನ್ ಬ್ಲೆಸ್ಸೆಸ್ ಯು ಆಲ್ ಟು ಲೀಡ್ ಎ ಲಾಂಗ್ ಹೆಲ್ದಿ ಹ್ಯಾಪಿ ಲೈಫ್ ಸೋ ಸೇಯಿಂಗ್ ಹಿ ಬ್ರಿಂಗ್ಸ್ ಹಿಸ್ ಡಿವೈನ್ ಡಿಸ್ಕೋರ್ಸ್ ಟು ಎ ಕ್ಲೋಸ್.